ನಿಮ್ಮ ಚಿಲ್ಲ ಅಲ್ಪರ್ ನಾರಿ. ಹಲೋ ಹಲೋ ಪರ್ ನಾರಿ ಡಮೋಕ ಮಮೋಕ ಸೈ ಹೋಂಬ್ಗ ಕುರಿ ಸೈ ಕು ಹೋಂಬ್ಗ ಚೋಕ್ವಾದಿ ಮಾಪಿಂದ ಚಿರೋಂಗ್ವ ಮುರುಗು ಜಗಾನಿ Reagan. Mhm. You know more see a number than the phone.